ಏತನು ಹೊಸಿ ಕಾಗ ನಿಮಾಣಿ ಗೋರ್ಕರಿ ಅಜ ಮಿಲಾ ಶೇಖ ಫರೀದಾ ತಾಕಮ ಕುಂಜಣಿಯಾ ಅಜ ಮಿಲಾ ಶೇಖ ಫರೀದಾ ತಾಕಮ ಕುಂಜಣಿಯಾ ಮನೋ ಮಚಂದಣಿಯ ಜೇ ಜಾಣ ಮರ ಜಾಯೇ ಕುಮ್ ನ ಆಯೇ ಝೂಠೀ ದುನಿಯಾ